0: ಇದ ಹಾಸ್ಪಿಸಿ ಪಾಲಿಸಿ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣೆ ಒಪ್ಪು ಇಮಿಯನ್ ಟೈಮ್ ಇರುವ 11th ಬೋನಸ್ ಪ್ರತಿ ಲಾಭೆ ಅಗಯ ರುಪಾಯಿ ಕೋಟಿ 1460 ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕಮಿನ್ ಮವಕಮಿನ್
1: ಪ್ರತೀಕ್ಷಾವ ಕ್ಯಾಸ ಉನ ಎಂಕ ಪತ ವೇತನ ತುರಣ ಕರಣ ದಿವ್ಯಮಯ ಔಷಧಯ ಸೆವನಗಲ ಮಧುಕಾ ಕ್ಯಾಸಟ ಪೆನಿಯ ಸೆವನಗಲ ಆಯುರ್ವೇದ ನಿಷ್ಪಾದನೆಯ ಅಪೇ ವೆದಕಮ ಅಪೇ ಉರುಮಯ 40 ವರ್ಷರಕ ಅಭಿಮಾನಯ ಸೆವನಗಲ ಆಯುರ್ವೇದ ಪಿಂದೋಯ 47 31 39 540
2: ವಿಕುಂ ದೆದ ಬಲ ಐತಿ ಉಪುಲ್ವನ್ ದೇವಿಂದು ನಮಟ ಪಿದೆನ ದೇವಿನವರ ಉತ್ಪಲ ವನ್ನ ಶ್ರೀ ವಿಷ್ಣು ಮಹಾದೇವಾಲ ಅಸಲ ಪಿರಹರ ಮಂಗಲ್ಯ ಅಸಲ ಪಿರಹರ ಮಂಗಲ್ಯ
1: 769 ವರಟಾತ್ ಹೆಲಪಿಂಬ ಸುರಕಿನ ದೇವಿ ನಮಿನ್ ಕೆಪಕೊಟ ನೀಕವಿದ ಕಲಾಂಕಿಯನ್ಕಿನ್ ಪರಿಮಂಡಿತವ
2: ಜೂಲಿ 23 ವನತಾ ಪಲಮು ಬೇಲಿ ಪಿರಹರಿನ್ ಆರಂಭ ಜೂಲಿ 29 ವನತಾ ಮಹಾ ರಂದೋಲಿ ಪಿರಹರ ವೀತಿ ಸಂಚಾರೇ ಕೊಟ
1: ಆಗಸ್ಟ್ 4 ವನತಾ ಕೋಲ್ ಮುರೆಯಾಗಿ ಹೆವತ್ ದೇವ ತೊವಿಲೇನ್ ಆಶೀರ್ವಾದ ಕನ್ವಾ ಈಟ ಪಸುದಾ ಮಹಾ ದೇವದಾನೆ ಪುತದಿ
2: ದೇವಿನವರ ಮಹಾ ಪಿರಹರ ಮಂಗಲ್ಯ ನಿಮಾಕರಣಾವಗೈ
1: ನೀಲ ವರ್ಣ ಕಾಯ ತರಾ ಸಯುರು ತೆರಹಿಂದ ಹೆಲೆ ಸುರಕಿನ ಉಪುಲ್ವನ್ ದೇವಿ ಅಸಿರಿ ತಕಿನ್ನ ಉಪತ್ ದೇವಿನವರಟ ಎನ್ನ
2: ಮಾತ್ಯ ಸತ್ಕಾರಯ ನಿತ್ಯಫೆಂ ನಿತ್ಯಫೆಂ
1: ಬೆತಿಪರದಾಯಕತ್ವಯ ಅನುತನ ಕಾಡುಮ ಮಿಲಕ್ ಕಸಾಗಲ ಗ್ರೀನ್ ಸೂಪರ್ ಶಾಖಾ ಮಾತಲೆ ಅತುರುಗಿರಿಯ ಮುಲ್ಲೇರಿಯಾವ ನಾರಮ್ಮನ ಗನೆ ಮುಲ ಕಂಪುಲ ಕಸಾಗಲ ಸಮೂಹ ವ್ಯಾಪಾರ ವೆತಿನ್
3: ತುಣುಕಲೆ ಒಸುವಕಿ ಆದಿಯ ರಿಸೀವರು ಅತಿಶಯ ಪ್ರಿಯಕಾರು ಸಿದ್ದಾಲಯಪ ಸ್ಯಾಮಗೆದಲಕಮ ಸಿಟಿ ಯುತುವದ ಮಹಾತ್ಮ್ಯ ವಸರ ಅನುವಕ ವಿಶ್ವಾಸಯ
4: ಅಪೇ ಅಮ್ಮ ಹದನ ಕ್ಯಾಮ ತಮ್ಮಯ್ ಮಂ ಕಾಲ ತಿನ ರಸಮ ಕ್ಯಾಮ ಏವ ಹದನ್ನೇ ಮಾತರ ಫ್ರೀಲನ್ ಕುಲುಬಡು ದಾಲ
5: ಅಮ್ಮಲಾಗಿ ಆದರಿಯತೆ ನಿಯಮ ಪದವಿ ಮಾತ್ರ ಫ್ರೀಲೆ ಇದಿವನ ಒಬೇ ನಿವಸಟ ಇಸ್ತರಂ ಟೈಲ್ ವರ್ಗ ನಾನ ಕಾಮರ ಕಟ್ಟಲ ವಗಕೀಮಕ್ ಸಹಿತವ ಪಹಸು ಮಿಲಟ ಮನಂ ಪೇರಿ ಬಾತ್ವಯ ನಿವಸ ಲಸ್ಸನ ಕರ್ಣ ಒಬೇಮ ತನ ಎಂಬಿಲಿ ಪಿಟಿಯ ಮಿದ್ದಿನಿಯ ಮಾತರ ಕಾಲ
6: ತಿಸ್ವಸರಕ ಪಲಪುರುದ್ದ ಸಮಗ ಬೌದ್ಧ ದೇತಿನ್ಮ ನಿಮವುನು ವಿನಯಾನುಕೂಲ ಅಟಪಿರಿಕರ ಪೂಜಾ ಭಾಂಡ ವಗಕೀಮಕ್ ಸಹಿತವ ಪಹಸು ಮಿಲಟ ಎದಿರಿ ಸಿಂಹ ಪೂಜಾ ಭಾಂಡ ಬದುವತ್ತ ಹಂದಿಯ ಆಲಿಯ ಗೊಡ ಶಾಖಾ ಪಾತಕಡ ಪೆಲ್ಮಡುಲ್ಲ
7: kalabala kalabala kalabala kalabala kalabala pencha

ಗುಡ್ ಮಾರ್ನಿಂಗ್ ಎಲ್ಲಾವುದೇ ದಹಯಾಯಿ ವಿನಾಡಿ ನವೆಯಾಯಿ ಅಭಿ ಹಲೋ ಹಲೋ ಸದಿಯಂತೆ ಹಾಗೆ ನಿನ್ನ ದೆವಣಿ ಪಾಯಟ ಅವಿಲ್ಲದಿಯನ್ನೇ ಅಲುತ್ ಪಾಯ ಪಟಂಗನ್ನು ಕೊಟ್ಟ ಮೇಲೆ ಅಲು ಸೆಟ್ ಹಾಕಿನ್ನು ಮೈಕತು ಕರೆ ಗನ್ ಹಾಯ್ ಕೋಮದ ಸಹ ಅಭಿದ್ ಮೇಬಿಲ ಹಾಗೆ ನಿನ್ನ ಅಭಿ ಲಸನ್ ಸಿಂಧು ಅದನ್ನ ಕೇಳ ಮಠ ಅಕ್ಕರ ಹೆಸರಿನ ಯಶೋ ಮೆಸೇಜ್ ಗೆ ದಾಳತಿಯನು ವಾವ್ ಮಿಸ್ ಕರಣ್ಣೇ ನೀವು ವಾವ್ ಮಂಗ ಅನಿವಾರ್ಯ ಇಕ್ಕಿತು ಕರೆ ಗನ್ನ ಇಟ್ಟ ಪಾಸೆ ಗುಡ್ ಮಾರ್ನಿಂಗ್ ಅಯ್ಯ ಮಾವತ್ ಲಸನ್ ಸಿಂಧು ಕೂಡ ಇಕ್ಕಿತು ಕರೆ ಗನ್ನ ಕೇಳ ಶೀಸ್ ಮೆಸೇಜ್ ಕೇಳತಿಯನ ಬಾ ಶೀ ಝೀನೆ ವಾವ ತೆಗೆದು ಕರೆ ಗನ್ನ ಸೀದು ಹೆಂಗ ಇಟ್ಟ ಪಾಸೆ ಥ್ಯಾಂಕ್ ಯು ಎ ಬಗ್ಗೆ ಸುಬ್ರದು ಇದೀರ ಮಫಿ ತಿನ್ನುವ ಕ್ಯಾಗಲ್ ನಿಂಬುಲ್ ಗಸ್ತೇನಿಯ ನಿರೂಟೆ ಲಸಿಕೆ ಸೆಟ್ ಉದ್ದೇಶಿಕ ಥ್ಯಾಂಕ್ ಯು ಮೆಸೇಜ್ ಕರಾಟ್ ಅವಳ ಕಟ್ಟಿ ಇವತ್ತು ಮತಕ್ಕರಣ್ಣ ಇವಾಗ ರಿಕಿಲ್ಲ ಗಸ್ಕರ ಬೆತ್ತರ್ ಗಿಹಾಮ ಮೇವೆಲಾ ಬಿಸಲೊಂದು ದಿನಶ್ರೀಕೆ ಸೆಟ್ಟಿಗೆ ಮತಕ್ಕರಣ್ಣ ಸಂದೀಪನಿ ನುವಂತಿಕಾ ವೈ ಶ್ಯಾಮವೈ ಲಾಸ್ತಿಗರಿಗಿಂತೀನ ಸಿಂಧೂಟ ಅನಿವಾರ್ಯ ಇಕ್ಕಿತು ಕರೆ ಗನ್ನ ಅಭಿ ಹೆಲೋ ಹೆಲೋ ಸತಿಗಂತೆ ಹಾಗೆ ನಿನ್ನ ಥವತ್ ಪ್ಯಾಕ್ ಪಟಂಗ ಅರಗಿನ ತಿಯನ್ನಿ ದುಲಹಾವಿನ ಕಂಬಿಲಾವ ತೀನೋ ಅನ್ನೇದು ಕಾಲ್ ಕರ್ನ ಕಟ್ಟಿಯರ ಮೆಸೇಜ್ ಕರ್ನ ಕಟ್ಟಿಯರ ಬಿಂದು ಹತ್ಸಿ ಕುಲಹ ಅನೂಪಹ ಅನೂಪಹ ಅನೂಪಹ ತೀನವಾ ಟಗ್ಗಲ ಮೆಸೇಜ್ ಕದ್ದ ಅನ್ನು ಮಂಗವ ಮತಕ್ಕರಣ್ಣ

0: ಇಂತಹ ಸ್ಪೆಸಿಫಿಕ್ ಅವಸರೆ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣ ಒಪ್ಪಿಮಿಯನ್ ಟೈಮಿಗೊನ ಸೆವೆಂತ್ ಬೋನಸ್ ಪ್ರತಿ ಲಾಭೇ ಅಗಯ ರುಪಿಯಲ್ ಕೋಟಿ 1460 ಇಕ್ಮವೈ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕಮಿನ್ ಮವಕಮಿನ್
1: ಕೀಲ್ಸ್ ವಿತಿನ್ ದ ನೌ ನಿಷ್ಪಾದನ ಸಂಧ ಅಡುಮ ಮಿಲಕ್ ಕ್ಯಾರಟ್ ಗ್ರಾಮ್ ಸಿಯ ರುಪಿಯಲ್ 38 ಕೊಮಟು ರೆಡ್ ಫ್ಯಾಂಟಸಿ ಗ್ರಾಮ್ ಸಿಯ ರುಪಿಯಲ್ 8 ಲೇನ ಫರಾ ಗ್ರಾಮ್ ಸಿಯ ರುಪಿಯಲ್ 99 ಕೀಲ್ಸ್ ನೌ ಮವೈ ಅಡುಮ ಮಿಲಕ್
2: ಹೃದರೋಗ ಸ್ನಾಯುರೋಗ ಆತರೈಟಿ ಸೆತಲು ಒಬ್ಬಟ ತಿಬಿನ ಊ ನೇಮ ರೋಗ್ಯಾಕ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಡ ವೇದ ಪಹತ ಹಬುವನ್ನ ಆಯುಮ ಆಯುರ್ವೇದ ವೇದ ಮೆದುರು ಬೋಗ ಹಂದಿಯ ಕಿರಿ ಬನ್ನಾರ ಸಿವನಗಲ ಬಿಂದು ಐ ಹತ್ತು ಹತ್ತೆ ತುಣಾಯಿ ದಿಸಿಯ ಹತ್ತೆ ತುಣಾಯಿ ಪನ್ಸಿಯ ಹತ್ತಲಿಹ
3: WhatsApp 0711 95 95 95 Net FM Facebook Live.